ಗುಣಂದಡಗೆ ಸರ್ವ ಸೃಷ್ಟಿ ಸತ್ಯ ಮಹಿಮಲೇ ನೀ ಸ್ಥಳನೇದಿ ಕನುಗೊನ್ನ ಸತ್ಯ ಮಹಿಮಲೇ ನೀ ಸ್ಥಳನೇದಿ ಕನುಗೊನ್ನ ಶುದ್ಧ ಸತ್ವಮ